ಬಳಕೆ ಬೌಲ ಬೆಟ್ಟ ಬಂ ಬಂ ಬಳಕೆ ಬೌಲ ಬೆಟ್ಟ ಬಂ ಬಂ ಬಳಕೆ ಬೌಲ ಬೆಟ್ಟ ಕಿಡಕಿ ಕೋಲ ಬೆಟ್ಟ ಬಂ ಬಂ ಚಿಕ ಬಂ ಬಂ ಚಿಕ ಬಂ ಬಂ ಬಾಬಾ ಲೋಕ ಸುನು ಕಾಕಾ ಲೋಕ ಸುನು ದಾದಾ ಲೋಕ ಸುನು ಜಲ್ದಿ ಜಲ್ದಿ ದೇಖಿಯಾಲೇ ಬಾಷಾ ನಾನೇ ಕುಡಿಯೇ ಏ ಪುತ್ರ ದೇಖ ಭಾಯ್ ಇಧರ ಖಾಲಿ ಹೈ ಪಿಂಜರಾ ಏ ದೇಖ ಭಾಯ್ ಇಧರ ಅರೆ ಖಾಲಿ ಹೈ ಪಿಂಜರಾ ಪಿಂಜರೆ ಕೆ ಅಂದರ್